ಜ್ಯೋತ ಜತಿಲ್ಯ ದ್ವಂದ್ ಮತೈ ಅಷ್ಟಾಯುಧ ಚಮಕಣ ಸಹಸ್ರ ಝಮಕಣ ದಾಮಿಂದಂ ಕಣ ಆದಿವೃತ್ತೆ ಡುಕುಡುಕಿ ದಮಂಕೆ ಭಾಗವ ಬಂಕೆ ಭುಜಾ ಪುರಂಕೆ ಶುದ್ಧ ಗತೆ ಜಯ ಜಯ ಹೋ ಸೀಮ ಖಾಸುರ ಮರ್ದನ ಆದ ಜುಗಾದ ಅನಾದ ಮತ್ತೆ ಚಚರಾಸುರ ಮಾರಣ್ ನರ್ಕ ನಿವಾರಣ್ ಪತಿ